0: ಸಾಗತೈ ನಬರಂದ ಬಿದುವೆಗೆ ಮ್ಯಾರತೆಯ ತೇಪುನಿಕಿನ ಆಗಿರ ಅನುಭವ ಕೈಯರಾತೆಯೋದರೊಂದಿಗಿರ ಕರೆಯಿತದ ವಾಕ್ಯಾಯಿ ನೈಯರೈರೆ ಎರಗಿನಿಕ ಹಾವಾಗಿ ಬಗೋನರಿಯಾಗಿ ನನಸಿಂ ಮತಾಕಿನ ತಗತೈ ಓದರ ಬೆಹಾವಂದಿಯದಿಗಿರಿ ಬೆಸಿನ್ಮುವ ಮಿಂದಮೇಯಂಗ ಉಗುಗುರಿಯ ಅಪನೋರಿಯ ಪಯತೆಯಾಗಿನಾಕಿ ಅನಕ ಕೌವಾಗಿ ಪಯ ಕೊರ ಕೊರ ಪೋಗನಂದರ ಬೆಹಾವಂತೆಯತೆ ನಿಬುನ್ನೋಯ್ ನಮ್ತೆಯತೆ ಅಂತ್ಯತೆಹರಿಗಿ ತಪೆವ
1: You're now listening to PMN Kiribati
2: But she's your best friend, yeah?